ಶ್ರೀರಾಮಾನಂದ ಭಗವಾನಕ್ಕೆ, ಶ್ರೀ ಕೌಸಲ್ಯಾನಂದನ ಭಗವಾನಕ್ಕೆ, ಶ್ರೀ ದಶರಥನಂದನ ಭಗವಾನಕ್ಕೆ, ಶ್ರೀ ಕೈಕೇಯಿನಂದನ ಭಗವಾನಕ್ಕೆ, ಶ್ರೀ ಸುಮಿತ್ರಾನಂದನ ಭಗವಾನಕ್ಕೆ, ಶ್ರೀ ಚಾರೋಭಯ್ಯನಿಗೆ, ಶ್ರೀ ಹನುಮಾನ್ಜಿ ಮಹಾರಾಜಕ್ಕೆ, ಶ್ರೀರಾಮ್ ಜನ್ಮಭೂಮಿಗೆ, ಶ್ರೀ ಕೃಷ್ಣ ಜನ್ಮಭೂಮಿಗೆ, ಶ್ರೀ ಕಾಶಿ ವಿಶ್ವನಾಥಕ್ಕೆ, ಶ್ರೀ ಅಯೋಧ್ಯಾ ಧಾಮಕ್ಕೆ, ಶ್ರೀ ಸರಿಯೋ ಮಹಾರಾಣಿಗೆ, ಜಗದ್ಗುರು ಸ್ವಾಮಿ ಶ್ರೀ ರಾಮಾನಂದಾಚಾರ್ಯಜಿ ಮಹಾರಾಜಕ್ಕೆ, ಗೋಸ್ವಾಮಿ ಶ್ರೀ ತುಳಸಿದಾಸ್ ಜಿ ಮಹಾರಾಜಕ್ಕೆ, ಸಮಸ್ತ ಪೂರ್ವಾಚಾರ್ಯೋಗಿ ಸರ್ವಸಂತ ವೈಷ್ಣವ ಭಗವಾನಿಗೆ, ಸತ್ಯ ಸನಾತನ ಧರ್ಮಕ್ಕೆ.